ಸಂತ ಸುರಲಜಿತ್ ನಾಗನ ಭಸ್ಚರುಲಜಿತ್ ನಿರತಮ ಸ್ಥಳ ಜರ ಜಲಜ ನಿಖಿಲ ಜೀವ ಕೋಟಿ ಚೇತ ನಿರತಮ ಸ್ಥಳ ಜರ ಜಲಜ ನಿಖಿಲ ಜೀವ ಕೋಟಿ ಚೇತ್ ಮರಿ